biase erwade aye bi ohie bia ma mene o ohie bia ma ye man gana ohie bia ma ye busua ohie bia ma ye fie ohie bia ma ye